0: ಬತುಕಮ್ಮ ಪೂಲ ಸೋಯಗಂ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಕಂದಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯರ್ ಆರ್ಚಿ ಲಹರಿ. ಇಟ್ಸ್ 10:12 ಅಂಡ್ ಸ್ಟುಡಿಯೋ ಕ್ಲಾಕ್ ಆ್ಯಂಡ್ ವಿ ವರ್ ಟಾಕಿಂಗ್ ಅಬೌಟ್ ಟುಡೇ ಸ್ಪೆಷಲ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ವಿಚ್ ಕ್ಯಾನ್ ಟೀಚ್ ಅಸ್ ಅಬೌಟ್ ಆರ್ ಹಿಸ್ಟ್ರಿ, ದ್ಯಾಟ್ ಈಸ್ ಸಂವಿಧಾನ್ ಹತ್ಯಾ ದಿವಸ್. ಲೆಟ್ ಮೀ ಆಸ್ಕ್ ಯು ಅ ಕ್ವಿಕ್ ಕ್ವೆಶ್ಚನ್, ವಾಟ್ ಈಸ್ ಸಂವಿಧಾನ್? ಸಿಂಪಲ್ ವರ್ಡ್ಸ್ ಮೇ ಸಂವಿಧಾನ ಯಾ ಕಾನ್ಸ್ಟಿಟ್ಯೂಷನ್ ಬಸ್ ಏಕ್ ರೂಲ್ ಬುಕ್ ಹೈ. ಜೆಸೆ ಕ್ರಿಕೆಟ್ ಮೇ ರೂಲ್ಸ್ ಹೋತಾ ಹೈ ಆರ್ ಸ್ಕೂಲ್ ಮೇ ರೂಲ್ಸ್ ಹೋತಾ ಹೈ, ವೈಸೆ ಹಿ ಏಕ್ ಕಂಟ್ರಿ ಕೋ ಚಲಾನೆಗೆ ಭಿ ರೂಲ್ಸ್ ಹೋತಾ ಹೈ. ಆ್ಯಂಡ್ ಫಾರ್ ಇಂಡಿಯಾ ದೋಸ್ ರೂಲ್ಸ್ ಆರ್ ರಿಟನ್ ಆನ್ ಕಾನ್ಸ್ಟಿಟ್ಯೂಷನ್. ನೌ ವಾಟ್ ಡಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಟೆಲರ್ಸ್? ದಿಸ್ ಟೆಲ್ಸ್ ಅಸ್ ಹೌ ಡಸ್ ದ ಗವರ್ನಮೆಂಟ್ ವರ್ಕ್ ಆ್ಯಂಡ್ ವಾಟ್ ಆರ್ ದ ರೈಟ್ಸ್ ದಟ್ ಅ ಸಿಟಿಜನ್ ಕ್ಯಾನ್ ಹ್ಯಾವ್ and what are the responsibilities a citizen have and how can we protect democracy. Simple ga cheppali ante constitution ante mana desham ela nadavali ani cheppe guide book, aur isi constitution ko duniya ke sabse bade written constitutions mein se ek mana jata hai.

ವೆಲ್ಕಮ್ ಬ್ಯಾಕ್ ದೋಸ್ತೋ, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆತ ಬಾನ್ ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯರ್ ಆರ್ ಜೆ ಲಹರಿ. ಆಜ್ ಹಮ್ ಬಾತ್ ಕರ್ ರಹೇ ಹೇ ಸಂವಿಧಾನ ಹತ್ಯಾ ದಿವಸ್ ಕೆ ಬಾರಿ ಮೇ ಔರ್ ಸಾಥ್ ಹಿ ಸಮಜ್ ರಹೇ ಹೇ ಕಾನ್ಸ್ಟಿಟ್ಯೂಷನ್ ಕೆ ಇಂಪಾರ್ಟೆನ್ಸ್. ದೋಸ್ತೋ, ವಾಟ್ ಡಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಆ್ಯಕ್ಚುಲಿ ಟೀಚಸ್ ಅಸ್? ಹರ್ ಜನ್ರೇಷನ್ ಕೋ ಕುಛ್ ರೆಸ್ಪಾನ್ಸಿಬಿಲಿಟೀಸ್ ಮಿಲ್ತಿ ಹೇ. ಹಮಾರಿ ಜನ್ರೇಷನ್ ಕಾ ರೆಸ್ಪಾನ್ಸಿಬಿಲಿಟಿ ಕ್ಯಾ ಹೈ? ಕಾನ್ಸ್ಟಿಟ್ಯೂಷನ್ ಕೋ ರೆಸ್ಪೆಕ್ಟ್ ಕರ್ನಾ, ಲಾಸ್ ಕೋ ಫಾಲೋ ಕರ್ನಾ, ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಬನ್ನಾ ಆರ್ ಇನ್ಫಾರ್ಮ್ಡ್ ಡಿಸಿಷನ್ಸ್ ಲೇನಾ. ಇಫ್ ಯು ಹ್ಯಾವ್ ಹರ್ಡ್, ದರ್ ಇಸ್ ಅ ಲೈನ್ ಇನ್ ಹಿಂದಿ, ದ್ಯಾಟ್ ಇಸ್, ಲೋಕತಂತ್ರ ಸಿರ್ಫ್ ಸರ್ಕಾರ ಸೆ ನಹಿ ನಾಗರಿಕೋ ಸೆ ಬಿ ಮಜಬೂತ್ ಹೋತಾ ಹೈ. ಸೊಸೈಟಿ ಇಸ್ ಮೇಡ್ ನಾಟ್ ಓನ್ಲಿ ಬಿಕಾಸ್ ಆಫ್ ದಿ ರೂಲ್ಸ್ ಆರ್ ಎನಿಥಿಂಗ್, ಬಟ್ we citizens being a responsible citizens, we should take the responsibility to follow the rules and law. Democracy strong tab banti hai jab citizens aware hote hai, jab questions poochte hai aur jab responsibilities samjhte hai. Man opinions different ka unna, political views different ka unna, religion, caste, languages le the lifestyle different ka unna kuda, okar ke okaru respect ivadam, ఇది మనకి మన కాన్స్టిట్యూషన్ నేర్పిస్తుంది. స్టేడియం టు ఎఫ్ఎం రెయిన్బో 101.9.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಎಫ್ ಎಮ್ ರೈನ್ಬೋ 101.9 ವಿತ್ ಮೇಯರ್ ಆರ್ ಜೆ ಲೆಹರಿ. ಇಟ್ಸ್ 10:50 ಇನ್ ಸ್ಟುಡಿಯೋ ಕ್ಲಾಕ್. ಟುಡೇ ವೀವ್ ಲರ್ನ್ಡ್ ಅಬೌಟ್ ಸಂವಿಧಾನ್ ಹತ್ಯಾ ದಿವಸ್. ವಿ ಆಲ್ಸೋ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದಿ ಪರ್ಪಸ್ ಆಫ್ ಹಿಸ್ಟ್ರಿ ಇಸ್ ನಾಟ್ ಜಸ್ಟ್ ಟು ರಿಮೆಂಬರ್ ಬಟ್ ಆಲ್ಸೋ ಟು ಲರ್ನ್. ಆಜ್ ಕಾ ಟೇಕ್ ಅವೇ ಬಹುತ್ ಸಿಂಪಲ್ ಹೆ. ದಟ್ ಇಸ್, rights are important, responsibilities are equally important, freedom is valuable, and democracy grows stronger when citizens stay informed. Rajyangam mana hakkulanu istundi, mana badhyatalanu gurtu chestundi, alage manam ento mana badhyatalu ento cheptundi. Anduke samvidhan sirf ek kitab nahi, bharat ki loktantrik aatma ka prateek hai. Stay tuned to FM Rainbow 101.9 with me, your RJ Lahiri, and we will be back with another interesting topic after this beautiful songs and energetic songs.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹಲೋ ಆದಾಬ್ ಆನ್ ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯುವರ್ ಆರ್ಚಿ ಲಹರಿ. ವೆನ್ ವಿ ಹಿಯರ್ ದ ವರ್ಡ್ ಸೀಫೇರರ್, ಮೆನಿ ಆಫ್ ಅಸ್ ಇಮ್ಯಾಜಿನ್ ಪೈರೇಟ್ಸ್, ಟ್ರೆಜರ್ ಐಲ್ಯಾಂಡ್ಸ್, ಅಡ್ವೆಂಚರ್ ಮೂವಿ.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ FM ರೇನ್ಬೋ 101.9. ಇಟ್ಸ್ 11:21 ಆನ್ ಸ್ಟುಡಿಯೋ ಕ್ಲಾಕ್ ಆ್ಯಂಡ್ ವಿ ವರ್ ಟಾಕಿಂಗ್ ಅಬೌಟ್ ಸೀ ಫೇರಾರ್ಸ್ ಡೇ. ಲೆಟ್ಸ್ ಪ್ಲೇ ಅ ಕ್ವಿಕ್ ಇಮ್ಯಾಜಿನೇಷನ್ ಗೇಮ್. ವಾಟ್ ಇಫ್ ಆಲ್ ಶಿಪ್ಸ್ ಸ್ಟಾಪ್ಡ್ ಫಾರ್ 1 month, ಬಸ್ 30 ದಿನಕ್ಕೆ ಇಲ್ಲಿ ನೋ ಶಿಪ್ಸ್ ನೋ ಸೀ ಫೇರಾರ್ಸ್, ಕ್ಯಾ ಹೋಗಾ? ಲೆಟ್ ಮಿ ಟೆಲ್ ಯು, fuel shortages, electronics delays, imported medicines late, car parts delayed, food supplies affected in some countries. This all happens just because nearly everything around us is connected through global shipping. Jo duniya ko jodta hai wo aksar nazar nahi aata, and that's exactly true for seafarers. They connect the world, but they are never been seen by any one of us. The unsung heroes, the seafarers. Stay tuned to FM Rainbow 101.9 with me, your RJ Lahiri. Let us get back to how the life of seafarers is being. Stay tuned to FM Rainbow 101.9.

ವೆಲ್ಕಮ್ ಬ್ಯಾಕ್ ದೋಸ್ತೋ, ಯು ಆರ್ ಲಿಸ್ನಿಂಗ್ ಟು ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯುವರ್ ಆರ್ಜೆ ಲಹರಿ. ಇಟ್ಸ್ 11:27 ಅಂಡ್ ಸ್ಟುಡಿಯೋ ಕ್ಲಾಕ್. ನೌ ಲೆಟ್ಸ್ ಟಾಕ್ ಅಬೌಟ್ ಸಮಥಿಂಗ್ ಪರ್ಸ್ನಲ್. ಇಮ್ಯಾಜಿನ್ ಯು ಲೀವ್ ಹೋಮ್ ಟುಡೇ ಆ್ಯಂಡ್ ಯು ಕೆನಾಟ್ ಕಮ್ ಬ್ಯಾಕ್ ಫಾರ್ 6 ಮಂತ್ಸ್. ನೋ ಫ್ಯಾಮಿಲಿ ಡಿನ್ನರ್ಸ್, ನೋ ಬರ್ತ್ಡೇಸ್, ನೋ ಫೆಸ್ಟಿವಲ್ಸ್ ಆ್ಯಂಡ್ ನೋ ವೀಕೆಂಡ್ ಔಟಿಂಗ್ಸ್. ಸೌಂಡ್ಸ್ ಡಿಫಿಕಲ್ಟ್, ರೈಟ್? That's reality for many seafarers. Months and months away from home, sometimes crossing oceans, sometimes facing storms, sometimes working during holidays. Mana family tho Deepavali Sankranti celebrate cheskuntu manam untamo, kani akkada vallu konni nelalu samvatsarala vala families ki dooranga untaru. And that is nothing but sacrifice they do for us and our country. Let us remember our seafarers and recognize their

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯರ್ ಆರ್ಜೆ ಲೆಹರಿ. ಇಟ್ಸ್ 11:37 ಅಂಡ್ ಸ್ಟುಡಿಯೋ ಕ್ಲಾಕ್ ಆ್ಯಂಡ್ ವಿ ವರ್ ಟಾಕಿಂಗ್ ಅಬೌಟ್ ದ ಸ್ಯಾಕ್ರಿಫೈಸಸ್ ದ ಸೀ ಫೇರರ್ಸ್ ಮೇಕ್. ಎವ್ರಿ ಪ್ರೊಫೆಷನ್ ಟೀಚಸ್ ಅಸ್ ಸಮಥಿಂಗ್. ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಸೀ ಫೇರರ್ಸ್? ವಿ ಕ್ಯಾನ್ ಲರ್ನ್ ಪೇಷನ್ಸ್, ಡಿಸಿಪ್ಲಿನ್, ಟೀಮ್ ವರ್ಕ್, ಅಡ್ಯಾಪ್ಟಬಿಲಿಟಿ ಆ್ಯಂಡ್ ರೆಸಿಲಿಯನ್ಸ್. ಬಿಕಾಸ್ ಓಷನ್ ಡಸಂಟ್ ಆಲ್ವೇಸ್ ಸ್ಟೇ ಕಾಮ್. ಲೈಫ್ ಭೀ ಐಸಿ ಹೀ ಹೈ, ಕಭಿ ಸ್ಮೂತ್ ಕಭಿ ಸ್ಟಾರ್ಮಿ. ಲೇಕಿನ್ ಡೆಸ್ಟಿನೇಷನ್ ತಕ್ ಪಹಂಚನೆ ಕೇ ಲಿಯೇ ಜರ್ನಿ ಕಂಟಿನ್ಯೂ ಕರ್ನಿ ಪಡ್ತಿ ಹೈ. ಅಲ್ಲೆಲ್ಲು ಬಸ್ತಾಯಿ ಪೋತಾಯಿ ಖಾನೆ ಪ್ರಯಾಣ ಆಗದು. ಸೊ ವೇವ್ಸ್ ಕಮ್ ಆ್ಯಂಡ್ ಗೋ, ಬಟ್ ದ ಜರ್ನಿ ಶುಡಂಟ್ ಸ್ಟಾಪ್. ಸ್ಟೇ ಟ್ಯೂನ್ ಟು ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯರ್ ಆರ್ಜೆ ಲಹರಿ. We'll be back after this beautiful song and a small commercial spot.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯರ್ ಆರ್ ಜೆ ಲಹರಿ. ವಿ ವರ್ ಟಾಕಿಂಗ್ ಅಬೌಟ್ ಕರೀಶ್ಮಾ ಕಪೂರ್ಸ್ ಬರ್ತ್ಡೇ ಸೆಲೆಬ್ರೇಷನ್ಸ್ ಆ್ಯಂಡ್ ಲೆಟ್ ಅಸ್ ಟಾಕ್ ಹೌ ಹರ್ ಡೆಬ್ಯೂಟ್ ವಾಸ್ ಆ್ಯಂಡ್ ಇನ್ ವಿಚ್ ಫಿಲಮ್ ಹರ್ ಡೆಬ್ಯೂಟ್ ವಾಸ್ ಇನ್. ಕರೀಶ್ಮಾ ಕಪೂರ್ ಮೇಡ್ ಹರ್ ಡೆಬ್ಯೂಟ್ ಇನ್ 1991 ವಿತ್ ದ ಫಿಲಮ್ ಪ್ರೇಮ್ ಖೈದಿ. ನೌ ಇಮ್ಯಾಜಿನ್ being just a teenager and stepping into one of the most competitive industries in the country. Shuruaat aasan nahi thi. The initial films didn't create a huge impact, but she kept working hard. Aur wahi dedication unhe aage lekar gayi. Within a few years, filmmakers started noticing her screen presence, her energy and especially her dancing skills. Soon, she became one of the most sought-after actress of the decade. Stay tuned to FM Rainbow 101.9 and let us listen to more songs of Karishma Kapoor.

ಹೆಲೋ 9820261212 BPL. ಅರೆ 9820262 35 ಮ್ಯಾಕ್ಸ್ ಟಚ್. ಯಾರ ಜಿಸ್ ಲಡಕಿ ಕೋ ಪಟಾಡೆ ಕಾ ವೈ ಫೋನ್ ಪರ್ ನಹೀಂ ಆತಿ ಯಾರ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
1: Hey there, do you agree with me that some emotions cannot be explained? They can only be tasted. With a pinch of history, a spoonful of culture, and with a whole lot of flavor, every dish has a tale to tell. Of its roots, of its rich legacy, and about the goodness within it. From royal recipes to timeless streetside favorites, discover the stories behind your loved foods on Jashne Hyderabad on Rainbow FM at 2 p.m. every day. Jashne Hyderabad, where food is served on air.
2: FM Rainbow 101.9.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಅದಾಬ್ ಆನ್ ಎಫ್ ಎಂ ರೈನ್ಬೋ 101.9 ವಿತ್ ಮೀ ಯರ್ ಆರ್ ಜೆ ಲಹರಿ. ಇಟ್ಸ್ 12:35 ಇನ್ ಸ್ಟುಡಿಯೋ ಕ್ಲಾಕ್ ಆ್ಯಂಡ್ ಲೆಟ್ ಅಸ್ ಟಾಕ್ ಅಬೌಟ್ ದ ಫೇಸ್ ದ್ಯಾಟ್ ಟ್ರೂಲಿ ಚೇಂಜ್ಡ್ ಕರೀಶ್ಮಾ ಕಪೂರ್ಸ್ ಕೆರಿಯರ್. ದ ಮಿಡ್ 90s ವರ್ ಆಬ್ಸಲ್ಯೂಟ್ಲಿ ಹ್ಯೂಜ್ ಫಾರ್ ಹರ್. ಒನ್ ಸಕ್ಸಸ್ಫುಲ್ ಫಿಲಮ್ ಫಾಲೋಡ್ ಅನದರ್ ಆ್ಯಂಡ್ ಸಡನ್ಲಿ ಶಿ ಬಿಕೇಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಇನ್ ಬಾಲಿವುಡ್. ಫ್ರಮ್ ಕೂಲಿ ನಂಬರ್ 1 ಟು ಸಜನ್ ಚಲೆ ಸಸುರಾಲ್ ಆ್ಯಂಡ್ ಅಫ್ಕೋರ್ಸ್ ರಾಜಾ ಹಿಂದೂಸ್ತಾನ್ ಟರ್ನ್ಡ್ ಹರ್ ಅ ಹೌಸ್ ಹೋಲ್ಡ್ ನೇಮ್. ಅವ್ರ ಅಗರ್ ರಾಜಾ ಹಿಂದೂಸ್ತಾನ್ಗೆ

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯುವರ್ ಆರ್ ಜೆ ಲಹರಿ. ಕರೀಷ್ಮಾ ಕಪೂರ್, ಶೀ ವಾಸ್ ಅಮಂಗ್ ದ ಫಸ್ಟ್ ಆ್ಯಕ್ಟ್ರೆಸಸ್ ಫ್ರಮ್ ದ ಕಪೂರ್ ಫ್ಯಾಮಿಲಿ ಟು ಬಿಲ್ಡ್ ಅ ಮೇಜರ್ ಆ್ಯಕ್ಟಿಂಗ್ ಕೆರಿಯರ್ ಇನ್ ಬಾಲಿವುಡ್. ಆ್ಯಸ್ ವಿ ನೋ, ಹರ್ ಯಂಗರ್ ಸಿಸ್ಟರ್ ಇಸ್ ಕರೀನಾ ಕಪೂರ್ ಖಾನ್. ಈವನ್ ಟುಡೇ ಹರ್ ಸಾಂಗ್ಸ್ ಕಂಟಿನ್ಯೂ ಟು ಬಿ ಪ್ಲೇಡ್ ಅಟ್ ವೆಡ್ಡಿಂಗ್ಸ್, ಪಾರ್ಟೀಸ್ ಆ್ಯಂಡ್ ರೆಟ್ರೋ ನೈಟ್ಸ್. From her debut in the early 90s to becoming one of Bollywood's biggest superstars, Karishma's journey has been filled with hard work, talent and unforgettable performances. Unhone hame romance diya, comedy di, dance hits di aur bahut sari yaadein bhi. On her special day, we wish her happiness, good health and many more wonderful years. Happy birthday, Karishma Kapoor. And let us listen to one more song of hers. And next we have our favorite Hello Rainbow. So why late? Pull your phones together and get ready to call us on 040-2323-0030, 040-2323-4821 and 040-2970-4715.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಎಫ್ ಎಮ್ ರೈನ್ಬೋ 101.9 ಆ್ಯಂಡ್ ಇಟ್ಸ್ 1:55 ಇನ್ ಆರ್ ಸ್ಟುಡಿಯೋ ಕ್ಲಾಕ್. ಸೊ ದಿಸ್ ವಾಸ್ ಟುಡೇ, ವಿ ಲರ್ನ್ಡ್ ಅ ಲಾಟ್ ಅಬೌಟ್ ಜಾರ್ಜ್ ಆರ್ವೆಲ್ಸ್ ವರ್ಕ್ಸ್. ಸೊ ಲೆಟ್ ಅಸ್ ಕ್ವಿಕ್ಲಿ ಲುಕ್ ಎಟ್ ಸಮ್ ಲೆಸನ್ಸ್ ವಿ ಕ್ಯಾನ್ ಟೇಕ್ ಫ್ರಮ್ ಜಾರ್ಜ್ ಆರ್ವೆಲ್ಸ್ ಬುಕ್ಸ್. ಥಿಂಕ್ ಇಂಡಿಪೆಂಡೆಂಟ್ಲಿ. ಜಸ್ಟ್ ಬಿಕಾಸ್ ಎವ್ರಿ ಒನ್ ಬಿಲೀವ್ಸ್ ಸಮಥಿಂಗ್ ಡಸಂಟ್ ಆಟೋಮೆಟಿಕಲಿ ಮೇಕ್ ಇಟ್ ಟ್ರೂ. ಆ್ಯಂಡ್ ಸ್ಟೇ ಇನ್ಫಾರ್ಮ್ಡ್. Knowledge helps people make better decisions. Also, question authority respectfully. Healthy societies need informed citizens. Value freedom. Freedom of thought and expression matter. These are timeless lessons that go far beyond literature. So, start thinking, start questioning, and also keep knowing or learning new things. And this is it for today and this week. Let us meet next week with few more interesting talks. Until then, stay tuned to FM Rainbow 101.9.

ವಿಂಟು ನೋಡಿದ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಇದಕ್ಕೈತೆ. ರಿಟರ್ನ್ ದ ಡ್ರ್ಯಾಗನ್ ಮೂವಿಲೊಂಚಿ ಮಧುವರ್ಮೆ ಅಂಟು ಸೂಪರ್ ಸ್ಟ್ರಾಂಗ್ ವಿನ್ನರು ಸರ್ ಸಂತೋಷ್ ಅಂಡ್ ಶ್ರೀನಿಶಾ ಜೈಸೀಲಂ ನಾನು ಪಾಡಿನಟುವಂಟಿ ಸೂಪರ್ ಪಾಟ ಅದು. ವಿಂಟು ನೋಡಿದ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಪಡಿತೀವಿ ವಿನ್ನಡಿ. ರಾಮ್ ಬಿರಿಯಾಲ ಪಾಡಿನಟುವಂಟಿ ಸೂಪರ್ ಟ್ರ್ಯಾಕ್ ವಚ್ಚೇಸ್ತುಂದಿ ಚಾಂಪಿಯನ್ ಮೂವಿಲೊಂಚಿ ಈ ಸೂಪರ್ ಸಾಂಗ್ ಇಂದ್ರ ಕೋಸಂ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ರೈನ್ಬೋತೋ ಜೀವಿತಂ ರಂಗುಲಮಯಂ ತಾಜಾ ಟ್ಯೂನ್ಸ್ ವಿಂಟುನಾರು.

0: ವಕ್ರತುಂಡಮಹಾದಾಯ ಸೂರ್ಯ ಕೋಟಿ ಸಮ ಪ್ರವಾ ನಿರ್ವಿಘ್ನ ಗುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಬಚ್ಚೆ ಕೆ ಪರದಾದಾ ಕಾ ನಾಮ ಬತಾಯಿಯೇ
1: ಲಾಲಾ ಕೈಲಾಶನಾಥ್ ಮಲ್ಹೋತ್ರಾ
0: ಅಥ್ ಕೈಲಾಶನಾಥ್ ಮಲ್ಹೋತ್ರಾ ಪರಪೌತ್ರ ಆಗಮನಂ ಸರ್ವ ಕುಟುಂಬ ಕಲ್ಯಾಣ ಪ್ರಾಪ್ತ ರಸ್ತು ಬಚ್ಚೆ ಕೆ ದಾದಾ ಕಾ ನಾಮ
2: ರಂಜೀತ್ ಕುಮಾರ್ ಮಲ್ಹೋತ್ರಾ
0: ರಂಜೀತ್ ಕುಮಾರ್ ಮಲ್ಹೋತ್ರಾ ಪೌತ್ರ ಸರ್ವ ಪ್ರಸಿದ್ಧಿ ಪ್ರಾಪ್ತ ರಸ್ತು ಬಚ್ಚೆ ಕಿ ದಾದಿ ಕಾ ನಾಮ
3: ಆಶಾ ಮಲ್ಹೋತ್ರಾ

ಆಹಿ ಪಡಾ ಯೇ ಮಾನಾ ಮೇರಿ ಜಾನ್ ಮೊಹಬ್ಬತ್ ಸಜಾ ಹೈ ಯೇ ಮಾನಾ ಮೇರಿ ಜಾನ್ ಮೊಹ